0: ಕರೆಂಚನು ತಿನ್ನಿ ಹಿಡಿಮೆ ಕರೆಂಚುದು ತಿನ್ನಿ ಹಿಡಿಮೆ ಕರೆಂಚುದು
1: ಮೋ ರಾಜಾ ಹುಚ್ಚು ತಿನ್ನಿ ಪೋನಿ ತಿನ್ನು ರಾಣಿ ಹುನೆ ಚಕ್ಕಿ ಹಾಮ್ರು ಚುಟ್ಟಿ ಕಹಾನಿ ಪೊನೌಲಾ ಪ್ರಿನ್ಸೆಸ್ ಸ್ವಾಮಿ ಖರಿ ಖರಿ ದಿಸ ತಿನ್ನೆ ಕಸ್ತು ತಿನ್ನು ಪ್ರಾಣಿ ಅಪ ನಚಾಉ ನ ಪರ ಪರ ಜಾನಿ ಜಾನಿ ಮನ ನಚಿಕ ಔತಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಠಾಕ ಕಿತ ಜಾಚ ಅಪ ಸುಹನೆ ಪಹೋ ಕಿ ಮನ ಮಿಲೆ ಸಾತಿ ಮಲ ರೋಜ ನೆ ಪಹೋ ಕಿ